ಪ್ರಸನ್ನ ಮಹತಿ ಸಂಯುಕ್ತ ಸೌಂದರ್ಯ ಲಲಿತಮ್ಮ ಹಿಮಬಿಂದು ಮೌಕ್ತಿಕ ರಾಜಮ್ಮ ಸುಭದ್ರಮ್ಮ ಅಲ್ಲದೇ ಕರೀಂನಗರ್ ಜಿಲ್ಲಾ ಅಮ್ಮನಗುರ್ತಿ ಗ್ರಾಮಂ ನುಂಚಿ ಲಕ್ಷ್ಮೀನಾರಾಯಣ ವಿಜಯ ಅಭಿನಯ್ ಸಾಯಿಕಿರಣ್ ವೆಂಕಟೇಶ್ವರ್ಲು ರಾಮಕೃಷ್ಣಯ್ಯ ಶಿವಕೋಟಿ ಶೇಖರ್ ಗಂಗಾಧರ ಶ್ರೀನಿವಾಸ್ ವೆಂಕಟೇಶಂ ಕಾರ್ತಿಕ್ ಅಮರೇಂದರ್ ಕೃಷ್ಣ ಗೌಡ್.